ಮದನಿ ಗಮದನಿ ಸಾ ಗಮದನಿ ಸಾ ಸರಿ ಗಮದನಿ ಸಾ ಅಲ್ಲಿ ತಂಗ್ ತಂಗ್ ತಂಗ್ ತಂಗ್ ತಂಗ್ ತಂಗ್ ತಂಗ್.